ಅಮೃತ ಗೌರವ ಗಿರುವ ಕೈ ನಿಮ್ಮ ಸಿಂಗ್ ಗಿರುವ ತಲೆ ದೇವ ತಿಳಿದ
Yeah, I'm gonna get you out of here.

nari da utari mai da bija kela adi mula pam ji dina ji jung kero jera nira hey bai da tana beri da tana onjira tana chakar tana tumajur tana heli shigiri hinga bai agira hinga danga da bija utia nga shirira orogar kosa margi hula hinga ni dey munga nga chela nira ಶ್ರೀ ಅಶೋಕನು ಕರಾಕಲ್ಲ ಕಂದು ಮೊದಲ ನಿಂಜನು.

ಅದನ್ನು ಬರಾನೇ ಒಂದು ಹಾಕಿದ್ದೆ ಅದು ಬರ್ಬಾ ಊರು ಊರು ಆಗ್ತಾರೆ ತವರು ತವರು ಆಗ್ತಾರೆ.